ಅನಕ ಗರ್ಭ ಗಲೆ ಅಷ್ಟಪದಿ ಜಿಸ್ಗೆ ಅಂದ್ರ ರಾಜಭಿಮಾನ ಸೋ ನರ್ಗಪಾತಿ ಅವಸಮಾನ ಜೋ ಜಾನ ಮೇ ಜೋ ಬನಮಂತ ಸೋಹವತ ಭಿಷ್ಟಾಕಾಜಂತ ಆಪಸ್ಗೋ ಕರ್ಮಂತ ಕಹ ಅಭಯ ಜನ ಮರೇ ಭೋ ಜೋನ ಪ್ರಮಾಭಯ ತನ ಭೂಮಿಗಾ ಜೋ ಕರೇ ಗುಮಾನ ಸೋ ಮೂರ್ಖಂದ ಅಗ್ಞಾನ ಕಲ ಕೃಪಾ ಜಿಸ್ಗೆ ಹೃದಯ ಗರೀಬೀ ಪಸಾವೈ ನಾನಕ ಇಹಾ ಮುಕ್ತ ಯಾಗೇ ಸುಖ ಪಾವೈ ಧರ್ಮಂತಾ ಕರ ಕರ ಪಾವೈ ತ್ರೇನ ಸಮಾನ ಕಾಶ ಸಂಗ ನಾ ಜಾವೈ ಭಾವ ಲಸ್ಕರ ಮಾನ ಖೋ ಪರ ಕರೇ ಆಸ ಪಲ ಪಿತ್ರ ತಾಕಾ ಹೋಯ ವಿನಾಶ ಸಬ್ತೆ ಆಪ ಜಾನೇ ಬಲವಂತ ಕಿನ್ಮೇ ಹೋಯ ಜಾಯ ಪಸಮಂತ ಕಿಸನಾ ಬದೇ ಆಪ ಅಹಂಕಾರಿ ಧರ್ಮರಾಯ ತಸ ಕರೇ ಖವಾರಿ ಗುರುಪ್ರಸಾದ ಜಾಗಾ ಬಡೇ ಅಭಿಮಾನ ಸೋಜನ ನಾನಕ ದರ್ಗೇ ಪರವಾನ ಕೂಟ ಕರ್ಮ ಕರ್ಯಾ ಹೋನ್ ತಾರೇ ಸರ್ಮ ಪಾವೇ ಸಗಲೇ ಬಿರ್ಥಾರೇ ಅನಕ ತಪಸ್ಯಾ ಕರೇ ಅಹಂಕಾರ ತರ್ಕ ಸ್ವರ್ಗ ಫೇರ್ ಫರಿ ಅವತಾರ ಅನಕ ಜತನ ಕರ ಆತ್ಮ ನಹಿ ದ್ರವೈ ಹರ ದರ್ಗೇ ಕೋ ಕೈಸೇ ಗವಾಯ ಆಪಸ್ ಕೋ ಜೋ ಭಲಾ ಕಹಾವೈ ತಿಸೇ ಭಲಾಯಿ ನಿಕಟ ನ ಆವೈ ಸರ್ವ ಕೀ ರೇನ ಜಾಕಾ ಮನ ಹೋಯ ಕಹ ನಾನಕ ತಾಕೀ ನಿರ್ಮಲ ಸೋಯ ಜಬ ಲಗ ಜಾನೇ ಮುಜ ತೇ ಕಶ ಹೋಯ ತಬ ಸ್ಕೋ ಸುಖ ನಾಹಿ ಕೋಯ ಜಬೇ ಜಾನೇ ಮೈ ಕಿಶ ಕರ್ತಾ ತಬ ಲಗ ಗರ್ಭ ಜೋನ ಮೈ ಫಿರ್ತಾ ಜಬ ತಾರೇ ಕೋ ಬೈರಿ ಮೀತ ತಬ ಲಗ ನೇಚಲ್ ನಾಹಿ ಚೀತ ಜಬ ಲಗ ಮೋಹ ಭಗನ ಸಂಗ ಮಾಯೇ ತಬ ಲಗ ಧರ್ಮ ರಾಯೇ ದೇ ಸಜಾಯ ಪ್ರಭು ಕಿರಪಾ ದೇ ಬಂಧನ ಟೂಟೈ ಗುರುಪ್ರಸಾದ ನಾನಕ ਹਉ ਛੁਟੈ ਸਹਿਜ ਘਟੇ ਲਖ ਉੜਤਾਵੈ ਤ੍ਰਿਪਤਨਾ ਆਵੈ ਮਾਇਆ ਪਾਛੈ ਪਾਵੈ ਅਨੰਗ ਭੋਗ ਮਿਖਿਆ ਕੇ ਕਰੈ ਨਾ ਤ੍ਰਿਪਤਾਵੈ ਖਬ ਖਬ ਮਰੈ ਬਿਨਾ ਸੰਤੋਖ ਨਹੀਂ ਕਉ ਰਾਜੈ ਸੁਭਨ ਮਨੋਰਥ ਬਿਰਥੇ ਸਭ ਗਾਜੈ ਨਾਮ ਰੰਗ ਸਰਬ ਸੁਖ ਹੋਏ ਬੁੜਭਾਗੀ ਕਿਸੇ ਪ੍ਰਾਪਤ ਹੋਏ ਕਰਨ ਕਰਾਵਨ ਆਪੇ ਆਪ ਨਾ ਸਦਾ ਸਦਾ ਨਾਨਕ ਹਰਿ ਜਾਪ ਕਰਨ ਕਰਾਵਨ ਕਰਨੇ ਹਾਰ ਇਸਕੇ ਹਾਥ ਕਹਾਂ ਵਿਚਾਰ ਜੈਸੀ ਦ੍ਰਿਸ਼ਟ ਕਰੇ ਤੈਸਾ ਹੋਏ ਆਪੇ ਆਪ ਆਪ ਪ੍ਰਭ ਸੋਏ ਯੋਗ ਸ਼ਕੀਨੋ ਸੁਪਨੇ ਰੰਗ ਸਭ ਤੇ ਦੂਰ ਸਭ ਹੂੰ ਕੈ ਸੰਗ ਬੁੱਝੈ ਦੇਖੇ ਕਰੇ ਵਿਵੇਕ ਆਪੇ ਏਕ ਆਪੇ ਅਨੇਕ ਮਰੇ ਨਾ ਬਿਨਸੇ ਆਵੈ ਨਾ ਜਾਏ ਨਾਨਕ ਸਦੀ ਰਹਾ ਸਮਾਏ ਆਪ ਵਿਦੇਸਾ ਸਮਝੇ ਆਪ ਆਪੇ ਰਚਿਆ ਸਭ ਕੇ ਸਾਥ ਆਪ ਕੀਨੂੰ ਆਪਣ ਵਿਸਥਾਰ ਸਭ ਕਸ਼ ਸੁਗਾਉ ਕਰਨੇ ਹਾਰ ਉਸ ਤੇ ਭਿੰਨ ਕਹਾਉ ਕਿਸ਼ ਹੋਏ ਤਾਂਤਰੰਤਰ ਏਕਾਸ ਹੋਏ ਅਪਨੇ ਚਲ ਤਾਪ ਕਰਨੇ ਹਾਰ ਕਉ ਤਾ ਕਰੇ ਰੰਗ ਆਪਾਰ ਮਨ ਮਿਆ ਮਨ ਅਪਨੇ ਮਾਹੇ ਨਾਨਕ ਹੀਵੰਦ ਕਹਿ ਨਾ ਜਾਏ ਸਤ ਸਤ ਸਤ ਪ੍ਰਭ ਸੁਆਮੀ ਗੁਰਪ੍ਰਸਾਦ ਕਹਿਣਾ ਵਖਿਆਨੀ ਸੱਚ ਸੱਚ ਸੱਚ ਸਭ ਕੀਨਾ ਕੋਟ ਮਦੇ ਕਹਿਣਾ ਬਿਰਲੈ ਚੀਨਾ ਭਲਾ ਭਲਾ ਭਲਾ ਤੇਰ ਰੂਪ ਅਸੁੰਦਰ ਅਪਾਰ ਅਨੂਪ ਨਿਰਮਲ ਨਿਰਮਲ ਨਿਰਮਲ ਤੇਰੀ ਬਾਣੀ ਕਟਕਟ ਸੁਣੀ ਸਰਵਨ ਵਖਿਆਣੀ ਪਵਿੱਤਰ ਪਵਿੱਤਰ ਪਵਿੱਤਰ ਪੁਨੀਤ